ಎಲ್ಲೋಡನಿಯಾ ಲಹಕಿ ಮೃದಂಗ ತನಕ ಛತ್ ಛತ್ ಛತ್ ಛತ್ ನಗಿನ ತೇಜ್ ತೇ ಸಗನ್ ನದಾದ ಕಿಟ್ ಛತ್ ಛತ್ ಛತ್ ಛಡನ್ ನಗಿ ತಗ ತಗನ ಕಾ ಕಿಟ್ ಛತ್.